mo sene dum jadwuma no pɛ nfo kasa wo mu obi a ye de video no kyerɛ wo awiai wo de bra na behwe video na ahwe video na na wo ankasa wo bua wo ba Facebook YouTube de betum Facebook no badom 106.3 FM like no watch wo ko YouTube wo de subscribe wo da bi e ba beti enka Instagram so ye dem TikTok so ye nie na chese homa homa so ye twetwe na akua bo achi wa yi adom on Facebook so wo ko wo no mo adwenche no fa bitu o beje bracket.